ಕಾಗಿ ಪಿಡುಗು ಅಲ್ಲೂರಿ. ಯಬಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು. ಬದುಕು ತೆರುಗುಕು ದೇಶ ಮುಚ್ಚಿ ಪಾನಿಸಲುಗ ಮಮ್ಮು ನೆಂಚಿ ಪಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲಬಡಿಕೆ ವಚ್ಚರ. ಬಡುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತರು ಉಪ್ಪನೈತೆ. ಆ ಚಂದ್ರ ನಿಪ್ಪುಲ ಚಂದ್ರ ಗೊಟ್ಟನಿ ಪಣ್ಣುಗಡತದಿ ಸುಡರ

ಸಿಂಧೂರ ಕುಸುಮಾಲು ಸಿಗಮುಡವನ ಅಂದಾಲ ಗಂಧಾಲು ಪೂಸೆಯೇನ ಸಿಂಧೂರ ಕುಸುಮಾಲು ಸಿಗಮುಡವನ ಚಿಲಕಮ್ಮು ಕುಲಿಕಿ ಪಲುಕಮ್ಮು.